0: ಸಭಾಗೆ ಕಾಲ ಸಭಾಗೆ ಶವಾಗೆ ಕಲಾಜ
1: ಕಂಠಕ ಮಾರ್ಯಾ
0: ಕರ್ಮ ಪಾಯಾ ಪಗ ಜನಕೋ ಸೇ ನಾಮ ಹರ ಕೇ ಲಾಗೇ
1: ನಾನಕ ತೈ ಸುಖ ಹೋ.